0: Mama, who will be cabin?
1: Na me wo ka ne se David odwe na maame ne ne papa
0: David dwe ne
1: maame na wo fo o man baby na o ye o mu de o wo hwe wen yi na ma wo fo am
0: nti ni kwanse ye twen na ye hoto
1: ye na ansa ye adwe ye papa
0: wo ya hoto mu ya wo fo ba ye nche a
1: o si ye ti o manim ye ti ye ni mom yos
0: nche a
1: o si ye ti o manim ye ti ye ni mom yos
2: ti se tibiano se ye se enye nyame asem se di woni nti se ahohia wo ahohia bi mu se de papa na wo kan e bia wo ye minister wako duba bi kese ye ni onyam bia eno nti sebe wo maame wo akura se na wo behwehwe wo na wo de wo maame atena fa akuna wo